0: ಯವರದಿ ಎನ್ಬಿಡಿ ಮನವೇ ಸಾನಿಗೆ ಪೇರು ತೆಚ್ಚಿನ ಆಟಲ ಮೇಸ್ತ್ರಿ
1: ಓಕೆ ಅವರ್ಲು ಸಿಕ್ಸ್ ಸಿಕ್ಸರ್ಲು ಕೊಟ್ಟಿನ ರವಿಶಾಸ್ತ್ರಿ

ಕಿರ್ದಾತಿ ಧಾ ಕಿರ್ದಾತಿ ದಿನ್ನ ಘಗೆ ದಿನ್ನ ಧಾತಿ ಧಾ ಕಿರ್ದಾತಿ ಧಾ ಕಿರ್ದಾತಿ ದಿನ್ನ ಘಗೆ ದಿನ್ನ ಧಾತಿ